ಮೇಲ್ಗಡೆ ರೈನೋ ರೂಫಿಂಗ್ ವಿತಿನ್ 11 ದಿನ. ರೈನೋ ಪ್ರೀಮಿಯರ್ ಜಲ ಪ್ರತಿರೋಧಿ ಮತುಪಿಟ ಆರಕ್ಷಣೆ ಸಹಿತ ರೂಫಿಂಗ್ ಶೀಟ್. ರೈನೋ ರೂಫಿಂಗ್ ವಿತಿನ್ 11 ದಿನ. ರೈನೋ ಪ್ರೀಮಿಯರ್ ರೂಫಿಂಗ್ ಶೀಟ್. ಪೆಟ್ಟಿಸ್ತ್ರ ಸಂಧಾ 13 ಅನುಹಯ ಅಮತನ.

0: ಬೇಡವೇ, ಆದರೆ ಬೆದಾಗಣ್ಣ ಓನಮನ ಸತೆಯ ದಿನ ದವಲ್ ಎಕೇದ ಹತರ ನನಗ.
1: Overtime beats with Jam Jam.

ದಶಕ ಘಾತಕ ಜನತಾ ವಿಶ್ವಾಸೆ ಸಹ ಪ್ರಸಾದಿ ದಿನಾಗತ್ ಕ್ರಿಮಿರಾಜ್ ಆಯುರ್ವೇದ ಔಷಧ ಐಎಸ್ಒ ಎಸ್ಎಲ್ಎಸ್ 9001:2008 ಸಾಹತಿಕ ಸಹ ಜಿಎನ್ಪಿ ಪ್ರಮಿತಿಯ ಸಾಹತಿಕ ಕಲೆ ಕ್ರಿಮಿರಾಜ್ ನಿಷ್ಪಾದನೆ ಕುರುಳಾಸುವೆ ವ್ಯಾಲ್ಬಿ ಪನಿಯ ಹಂದಿ ತೈಲೆ ಮುಖ ಶೋಧನೆಯ ಕ್ರಿಮಿರಾಜ್ ಕರಾಲ್ ಗುಳಿ ಅತುಲು ಔಷಧ ವರ್ಗ ತುಂಸಿ ಕರತ್ ವಡಾ ದನ್ ಕಾಗೆ ಸ್ಲಾಫ್ ಅತುಲು ದಿವೈನ್ ಪುರಾ ಸೇಲು ದೇಶೀಯ ಔಷಧ ವೆಲಿಂದ ಸಲ್ ಸಹ ಒಬಟ ಲಾಂಗಮ ವೆಲಿಂದ ಸಲೇನ್ ඇසේසු දැවිල්ලද දියවැඩියාව ග්ලූකෝමා වැනි රෝග නිසා පෙනුම දුර්වල වෙලාද අඩුම වියදමකින් දවසින් පෙනුම ලබා ගන්න රජයේ අනුමත ලෙන්ස්ටික් අයිකියා රෝහලට දැන්ම කතා කරන්න ලෙන්ස්ටික් අයිකියා රෝහල වත්තර මුල්ල දුරකථන අංක 0706 478 478